ಅಂತ ಯಾ ಸೋ ಹಾಗಣಿ ಮೇ ವಧವಿ ಏಹ ಸೇ ಗುಣ ಮುಜೇ ನಾ ಆವಣಿ ಕ್ಯಾ ಜೀ ದೋಸ ತರೇ ಜಿನ್ನೀ ಸಖೀ ಸೋ ರಾವ್ಯಾ ತಿನ್ ಪುಛೋಗೀ ಜಾಯ ಪಾಯೇ ಲಗೋ ಬಹ ಬೇನತಿ ಕರೋ ಲೇಗೀ ಏ ಪಂಥ ಬತಾಯ ಹುಕಮ ಪಿಛಾಣೆ ನಾನಕಾ ಭಾವ ಚಂದನ ಲಾವೇ ಏ ಗುಣ ಕಾಮಣ ಗುಣ ಕಾಮಣ ಕಾಮಣ ಕರೇ ತೋ ಪ್ಯಾರೇ ಕೋ ಪಾವೇ ಜೋ ದಿಲ್ ದಿಲ್ ಮಿಲಿಯಾ ಸೋ ಮಿಲ್ ರಹಾ ಮಿಲಿಯಾ ಕಹಿಯೇ ರೇ ಸೋಯಿ ಜೇಬೋ ತೇರಾ ಲೋಚಿಯೇ ಬಾತಿ ಮೇಲ್ ನಾ ಹೋಯಿ ಧಾತ ಮಿಲೇ ಫುನ್ ಧಾತ ಕೋ ಲಿವ್

ಮಾತ್ರ ಉಂಡೆಟುಂಡಾಯಿ ಸತ್ ಸಂಗತ ಮೇಲ ಹರಸಪಾಯಿ ತುರ ಮಸ್ತಕ ಲೇಖ ಲಿಖೇ ಹರ ಪಾಯಿ ಗುರು ನಾನಕ ತುಠಾ ಮೇಲೇ ಹರ ಪಾಯಿ ಸೋಹಿ ಮಹಲ್ಲಾ ಚೌಥಾ ಹರ ಕಿರ್ಪಾ ಕರೇ ಮನ ಹರ ರಂಗ ಲಾಯೇ ಗುರ್ಮುಖ ಹರ ಹರ ನಾಮ ಸಮಾಯೇ ಹರ ರಂಗ ರಾತಾ ಮನ ರಂಗ ಮಾಣೇ ಸದಾ ಆನಂದ ರಹೇ ದಿನ ರಾತಿ ಪೂರೇ ಗುರ್ಕೇ ಶಬ್ದ ಸಮಾಣೇ ರಹಾವ್ ಹರ ರಂಗ ಕೋ ಲೋಚೇ ಸಬ ಕೋಯಿ ಗುರ್ಮುಖ ರಂಗ ಚಲೋ ಲಾ ಹೋಯಿ ಮನ್ಮುಖ ಮುಗ್ಧ ನರ ಕೋ ರಾ ಹೋಯೇ ಜೇಸೋ ಲೋಚೇ ರಂಗ ನಾ ಹೋವೇ ಕೋಯೇ ನದರ ಕರೇ ಹೇ ತಾ ಸತ್ಗುರು ಪಾವೇ ನಾನಕ ಹರ ರಸ ಹರ ರಂಗ ಸಮಾವೇ ಸುಹಿ ಮಹಲ್ಲಾ ಚೌಥಾ ಜೇವಾ ಹರ ರಸ ರಹಿ ಕಾಯೇ ಗುರ್ಮುಖ ಪಿಯ ಸಹಜ ಸಮಾಯೇ ಹರ ರಸ ಜನ ಚಾಹ ಚಾಖೋಸ ಜೇ ಪಾಯಿ ತೋ ಕಥ ಅನಂತ ಸಾಧಲ ಬಾಯಿ ರಹಾವ ಗುರ್ಮತ ರಸ ಚಾಖೋ ಉರ ತಾರ ಹರ ರಸ ರಾತೇ ರಂಗ ಮುರಾರ ಮನ್ಮುಖ ಹರ ರಸ ಚಾಖ್ಯಾ ನಾ ಜಾಯೇ ಹೋಮೇ ಕರೇ ಬಹುತಿ ಮಿಲೇ ಸಜಾಯೇ ನದರ ಕರೇ ತಾ ಹರ ರಸ ಪಾವೇ ನಾನಕ ಹರ ರಸ ಹರ ಗುಣ ಗಾವೇ ಸುಹಿ ಮಹಲ್ಲಾ ಚೌಥಾ ಕರ ಛೇವಾ ಇಕ ಓಂಕಾರ ಸತ್ಗುರು ಪ್ರಸಾದ ನೀಚ ಜಾತ ಹರ ಜಪತ್ಯಾ ಉತ್ತಮ ಪದವಿ ಪಾಯೇ ಪೂಛೋ ಬಿದರ ದಾಸೀ ಸುತೇ ಕಿಸನ ಉತ್ತರ್ಯಾ ಕರ ಜಿಸ ಜಾಯ ಹರ ಕೀ ಕಥ ಕಥಾ ಸುನೋ ಜನ ಪಾಯಿ ಜಿತ ಸಹಸಾ

ಕಾಣಿಸ್ತದೆ ಗುರುಶರಣರ ಅಭ್ಯ ವಾಜಿ ಅನಹರ್ತೂರೆ ಅವನೈ ಮಹಲ್ ಅಪನ್ಯವ ಥಾಲ್ ವೇತ್ರಿನ ವಸ್ತು ಪಯ್ಯೋ ಸತ್ಸಂತೋಹ ವಿಚಾರೋ ಅಮೃತ ನಾಮ ಠಾಕುರ್ ಕಾ ಪಯೋ ಜಿಸ್ ಕಾ ಸಬಸ ಅಧಾರೋ ಜೇ ಕೋ ಖಾವೈ ಜೇ ಕೋ ಪುಂಚ ತಿಸ್ ಕಾ ಹೋಯ ಉದಾರೋ ಏಹ ವಸ್ತು ತಜೀ ನ ಜಾಯಿ ನಿತ್ ನಿತ್ ರಾಖುರ್ ತಾರೋ ತಮ್ ಸಂಸಾರ ಚರಣ ಲಗ ತರಿಯ ಸಬ ನಾನಕ ಬ್ರಹ್ಮ ಪಸಾರೋ.